ಸ್ವಾಗತಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರ ಕಂಠಂ ಪಾತು ವಿಭಾವಸುಃ ಸ್ಕಂದೌ ಗ್ರಹಪತಿ ಪಾತು ಭುಜೌ ಪಾತು ಗವಾಕರಃ ಕರಾವಬ್ಜಕರಃ ಪಾತು ಹೃದಯಂ ಪಾತು ಹನುಮಾನ್ ಮಧ್ಯಂ ಪಾತು ಸುಸಪ್ತಾಶ್ವ ನಭೋ ಮಣಿಃ ದ್ವಾದಶ

ಭೂಷಣಂ ಜಾನಸ್ತಂಭ ಹಸ್ತಾಭ್ಯಾಂ ಚಾಪೇ ಶುಭರ ಪಾಣಿನಂ ಚತುರ್ಭುಜಂ ಮೇಷಭಾಹಂ ವರದಂ ಚ ಧರಾಸುತಂ.

ಕಥಮನುತ್ತಮಂ ವ್ರತಂ ಸದೈವ ಕುರ್ವೀತ ಸಪ್ತವಾರೇಷು ವಾಯದಿ ತೇಷಾಂ ಶಸ್ತ್ರಾಣ್ಯುತ್ಪಲಾನಿ ವಹ್ನಿ ಸ್ಯಾತ್ ಚಂದ್ರ ಶೀತಲಃ ನ ಚೈವಂ ವ್ಯಾದಯಂತ್ಯಸ್ಮಾನ್ ಮೃಗ ಪಕ್ಷಿ ಗಜಾದಯಃ ಮಹಾನ್ ವತಮಸೇ ಪ್ರಾಪ್ತೇ ಮಾರ್ತಾಂಡಸ್ಯೋದಯಾದಿವ ವಿಲಯಂ ಯಾಂತಿ ಪಾಪಾನಿ ಶತ ಜನ್ಮಾರ್ಜಿತಾನಿ ವೈ.